ಶಂಭೋ ಹರ ಹರ ಅಂಭೋ ಗರ ಗರ ಶಂಭೋ ಹರ ಹರ ಅಂಭೋ ಗರ ಗರ ನೀ ಕೊಂಗುಸಾರಿಂದ ನಾ ಕೊಂಪ ಗೋವಿಂದ ನೀ ಕೋಕಾಕಿಂದ ನಾ ಗಾಲಿ ಸೋಕಿಂದ ಅರೆ ಬಾಟವು ಸೂಸಿ ಬಾಟೇ ಶಾಖ ಬೊಯ್ಯಾರಾಲೆ ಗೋವಿಂದ ಗೋವಿಂದ ಗೋ